0: ಕೇವಲ ಶ್ರೀ ಭಗವಾನ್ ದೇವ್ ಪುರುಷ ಮಹಾದೇವ ಕೀ ಜಯ, ಶ್ರೀಮಾನ್ ಗಿಲಾಜಿ ಮಹಾರಾಜ ಕೀ ಜಯ. ದೀಪ ನಾರಾಯಣ ಭಗವಾನ ಕೀ ಜಯ, ಅಳಕ್ ಪುರುಷ ಭಗವಾನ ಕೀ ಜಯ, ಧರ್ಮ ಸಮರಸ ಮಧವನಾಂತಜಿ ಭಗವಾನ ಕೀ ಜಯ, ವಿಶ್ವಗುರು ಮಹಾಮಂಡಲೇಶ್ವರ ಸ್ವಾಮಿ ಮಹೇಶ್ವರನಾಂದಜಿ ಗುರುದೇವ ಕೀ ಜಯ.
1: ಅಂಬುಡೇ ಶ್ರೀ ದೀಪ್ ನರಂಬಕ.